ಕಂಧರ ಸುಂದರ ದಿವ್ಯತನೋ ವಿಜಯೀ ಭವ ಭದ್ರಗಿರೀಂದ್ರಪತೆ ಸತತಃ ಪತತಃ ಪ್ರಚರೈಃ ಕರುಣಾಭರಣೈಸ್ತವ ದಿಗ್ವಿಸರೈರ್ನಮಿತಃ ಸ್ಮರಣಾಭಿರತಂ ಭವತಂ ಸತತಂ ಕುರುಮಾಮಿಹ ಭದ್ರಗಿರೀಂದ್ರಪತೆ ಸಚತುರ್ಮುಖ ಷಣ್ಮುಖ ಪಂಚಮುಖ

ತತ್ಪೂತ ಮೌಕ್ತಿಕ ಫಲಾಯಿತ ಸನ್ನಿಭೂತೆ ಭದ್ರಾದ್ರಿ ರಾಮ ಚರಣೌ ಶರಣಂ ಪ್ರಪದ್ಯೇ. ಭಕ್ತ್ಯರ್ಪಿತ ಸ್ಫುರದುದಾರ ಸರೋರುಹಾಳಿ ನಿರ್ಯದ್ವಿಲಗ್ನ ಮಕರಂದ ಲವಾಭಿಶಂಕಾ ಪಾದಾಂಗುಳೀನ ಖಮಿಷಾ ಪರಿಕಲ್ಪಯಂತೌ.

ಸಹಸ್ರಾಯ ಮಂಗಳಂ ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ವಂದಿತಾಖಿಲ ಲೋಕಾಯ ರಾಮಭದ್ರಾಯ ಮಂಗಳಂ.

ಮಾತು ಮಂಗಳಂ ಸಾದರಂ ಶಬರೀ ದತ್ತ ಫಲಮೂಲಾಭಿಲಾಷಿಣೇ ಸೌಲಭ್ಯ ಪರಿಪೂರ್ಣಾಯ ಸತ್ವೋದ್ರಿಕ್ತಾಯ ಮಂಗಳಂ ಹನುಮತ್ ಸಮವೇತಾಯ ಹರೀಶಾಭೀಷ್ಟದಾಯಿನೇ ವಾಲಿ ಪ್ರಮಥನಾಯಾಸ್ತು ಮಹಾಧೀರಾಯ ಮಂಗಳಂ ಶ್ರೀಮತೇ ರಘುವೀರಾಯ ಸೇತುಲ್ಲಂಘಿತ ಸಿಂಧವೇ ಜಿತರಾಕ್ಷಸರಾಜಾಯ ರಣಧೀರಾಯ ಮಂಗಳಂ ಆಸಾದ್ಯ ನಗರೀಂ ದಿವ್ಯಾಮಭಿಷಿಕ್ತಾಯ ಸೀತಯಾ ಜಿತರಾಕ್ಷಸರಾಜಾಯ ರಣಧೀರಾಯ ಮಂಗಳಂ ಭದ್ರ

0: ವೆಲ್ ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಆ್ಯಂಡ್ ದ್ಯಾಟ್ ವಾಸ್ ಮೆಮರೀಸ್ ಬೈ ಮರೂನ್ 5. ಹಮೆ ವಾಟ್ಸ್ಆ್ಯಪ್ ಪೇ ಭೀ ಇನ್ಸ್ಟೆಂಟ್ ಮೆಸೇಜಿಂಗ, ಓಪನ್ ಹೇರ್ ಲೈನ್ಸ್ ಆರ್ ಫೋನ್ ಭೀ ಕರ್ ಸಕ್ತೆ ಹಮೆ ಹೆಲೋ ರೈನ್ಬೋ ಲೈವ್ ಫೋನ್ ಇನ್ ಪ್ರೋಗ್ರಾಮ್ ವಿತ್ ಲಿಸ್ನರ್ಸ್, ಆ್ಯಂಡ್ ಯು ಕ್ಯಾನ್ ಶೇರ್ ಯುವರ್ ಫೇವ್ರೆಟ್ ಸಮ್ಮರ್ ಟೈಮ್ ಮೆಮರಿ ವಿತ್ ಅಸ್. 0402323003, 0402323482 ಆರ್ ಏಕ್ ನಂಬರ್ ಹೇ 0402974715. ಆ್ಯಂಡ್ ವಿ ಹ್ಯಾವ್ ಅನದರ್ ವಾಟ್ಸ್ಆ್ಯಪ್ ಮೆಸೇಜ್ ಹೇ ಕಿ ಜಿಂದಗಿ ಲಂಬಿ ಹೇ ದೋಸ್ತ್ ಬನಾತೆ ರಹೋ, ದಿಲ್ ಮಿಲೆ ನಾ ಮಿಲೆ ಹಾಥ್ ಮಿಲಾತೆ ರಹೋ, ಜಿಂದಗಿ ಹಸೀನ್ ಹೇ ಜಿಂದಗಿ ಸೇ ಪ್ಯಾರ್ ಕರೋ, ಹೇ ರಾತ್ ತೋ ಸುಬಾ ಕಾ ಇಂತಜಾರ್ ಕರೋ, ವೋ ಪಲ್ ಭೀ ಆಯೇಗಾ ಜಿಸ್ಕಾ ಇಂತಜಾರ್ ಹೇ ಆಪ್ಕೋ, ರಬ್ ಪರ್ ಭರೋಸಾ ಔರ್ ವಕ್ತ್ ಪೇ ಎತಬಾರ್ ರಖೋ. ಔರ್ ಏಕ್ ಹೇ ಶಾಮ್ ತೋ ರೋಜ್ ಆಯೇಗಾ, ರಾತ್ ಮೇ ಢಲ್ ಜಾಯೇಂಗಾ, ಆಜ್ ಉದಾಸಿ ಹೇ ತೋ ಕಲ್ ಖುಷಿ ಮೇ ಢಲ್ ಜಾಯೇಗಾ. ವೆಲ್ ಔರ್ ಏಕ್ ಕಾಂಪ್ಲಿಮೆಂಟ್ ಭೀ ಆಯಾ ಹೇ, ಸೂಪರ್ ಶೋ ಚಲ್ ರಹಾ ಹೇ, ಥ್ಯಾಂಕ್ ಯು ಜೀ, ಥ್ಯಾಂಕ್ ಯು ಜೋ ಭೀ ಆಪ್ ಮೆಸೇಜ್ ಕರ್ ರಹೇ ಹೇ. ಆ್ಯಂಡ್ ಶ್ರೀಜಾ, ಡೂ ಯು ವಾಂಟ್ ಟು ಟೆಲ್ ದ ಟಾಪಿಕ್ ಟು ಆರ್ ಲಿಸ್ನರ್ಸ್ ಒನ್ಸ್ ಅಗೇನ್?
1: ಯೆಸ್, ಸೋ ದ ಟಾಪಿಕ್ ಈಸ್ ಸಮ್ಮರ್ ಟೈಮ್ಲೋ ಮೀರು ಚಿನ್ನಪ್ಪುಡು ಏನು ಚೇಸ್ತೂ ಉಂಡೇವಾಡು, ಲೈಕ್ ಮೀ ಮೆಮರೀಸ್ ಏಂಟಿ, ಆ್ಯಂಡ್ ಸಮ್ಮರ್ ವೆಕೇಷನ್ಲೋ ಮೀರು ಏನು ಚೇಸ್ತೂ ಉಂಡೇವಾಳು, ಮೀಕು ಏದು ಬಾಗಾ ಇಷ್ಟಂ, ಸಮ್ಮರ್ ಅಂಟೇ ಏನು ಗುರ್ತೊಸ್ತುಂದಿ, ಇಲ್ಲಾಗ ಏದನ್ನ ಮಾತೋ ಪಂಚ್ಕೋವಚ್ಚು ಬೈ ಕಾಲಿಂಗ್ ಟು ದ ನಂಬರ್ಸ್ ದಟ್ ವರ್ ಆಲ್ರೆಡಿ ಮೆನ್ಷನ್ಡ್.
0: ಆರ್ ಯು ಕ್ಯಾನ್ ಹ್ಯಾವ್ messages instantly on WhatsApp onto the number 0402323482, and right on that note we have another song coming up right next.

0: ಮನೋಜನರಂಜನೆ.
1: ಏ ಬ್ರದರ್ ಅಪ್ಪಮ್ಮ, ಈ ಡಿಕ್ ಚಿಕ್ ಡಿಕ್ ಚಿಕ್ ಕಾಕುಂಡಾ ಮನ ಮ್ಯೂಸಿಕ್ ಏನೋಂದಾ?
2: ಅಪ್ಪ ಕಡುಪು ನಿಂಡಿಪೇನ್ ಬಂಗಾರ.

ತಾಲಿ ತಗ ಜಿಮ್ಮಿ ತಗ ತಾಲಿ ತಗ ಜಿಮ್ಮಿ ತಗ ದಲ ಅಂಬ ತಗ ಜಗಿ ತಗ ತಾದಿಗೆ ತಗ ನಕ ತಗ ಜುಮ್ಮಿ ತಗ ನಕ ನಕ ಜುಮ್ಮಿ ತಗ ನಕ ನಕ ಜುಮ್ಮಿ ತಗ ನಕ ನಕ ಜಮ್ ತರಿತಾ ಜಗ ತರಿತಾ ಜನ ಜನ ಕುಕು ದಾರಿ ದಾಗು ತಾರಿ ಗೆಡೆ ತಾಗ ಜಮ್ ತರಿತಾ ಜಗ ತರಿತಾ ಜನ ಜನ ಕುಕು ದಾರಿ ದಾಗು ತಾರಿ ಗೆಡೆ ಜಮ್ ತಾರಿ ಜಗ ತಾರಿ ತಗ ನಕ ತಗ ತಜ್ಜನ್ ತಜ್ಜನ್ ತಜ್ಜನ್ ತಜ್ಜ ಜಮ್ ತಾರಿ ಜಗ ತಾರಿ ಜನ ಜನ ಕುಕು